ಗಮ ಗ ದನಿದ ಗಮ ಗ ದನಿದ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನಿದ ಗಮ ಗ ದನ